0: ಕೈಸನೋ ಇನ್ನಿ ಹಿಡಿ ನೀ ಪಿಕ್ಕರ್ ಕಿಸಿದು ಇನ್ನಿ ಹಿಡಿ ನೀ ಪಿಕ್ಕರ್ ಕಿಸಿದು
1: ಮೋ ರಾಜಾ ಹುಚ್ಚು ತಿನಿ ಪೋನಿ ತಿವನ ರಾಣಿ ಉನ್ನೇ ಚಕ್ಕಿ ಖಾಮ್ರ ಚುಟ್ಟಿ ಕಹಾನಿ ಬನೌಲ ಪ್ರಿನ್ಸೆ ಸ್ವಾಮಿ ಕರಿ ಕರಿ ವಿಷಯ ತಿನ್ನೆ ಕಸ್ತು ತಿನ್ನ ಪ್ರಾಣಿ ಅಪ ನಚಾಉ ನ ಪರ ಪರ ಜಾನಿ ಜಾನಿ ಮನ ನಚಿಕ ಅವತಾ ಕಿನ ಹುಚ್ಚ ಪಾನಿ ಪಾನಿ ಪೈಸ ಥಾಕ್ ಕಿತ ಜಾಚ ಅಪ ಸುಸ್ನೆ ಪಹೋ ಕಿ ಮನ ಮಿಲ ಸಾತಿ ಮಲ ರೋಸ್ನೆ ಪಹೋ ಕಿ